0: ಅವರಿಗೆ ನೋವಾಗ
1: ಕೊನೆ ಮೇವ್ರಿಗೆ ಕೋಯ್ ಮೇ ಮೇ ಕನ್ ಕೊತ್ತರ ಬೋನ್ ಮೇ ಯಾವ
2: ಮೇವ್ರಿಗೆ
1: ಕೋಯ್ ಮೇ ಯಾವ ನಮ್ಕ ಮೇ ಕನ್ ಕಾಂಗೈತಿ ದಿಸ್ರ ಕೋಯ್ ಅಂತ ಯೆ ಸ್ಪಾನ್ಸರ್ನ ತಗ ಬೋಸ್ಕಿರೋಯ್ ಅಂತ ಯೆ ಸ್ಪಾನ್ಸರ್ ತಗ ಬೋಸ್ಕಿರೋಯ್ ಓ ತಂಗ ಒಪಿ ಮೇ ಅಪ್ನೋ ನಾವು ಕತ್ತಿ ಹೇಳ್ತೀವಿ ಕಾಂಗ್ರೆಸ್
2: ಬೋತಾ ಬಂದ್ರಿ ಬಂದ್ರಿ ನಾವು.